ಮಂಡಪ ಕೂಡ ಮಾಡಿ ಕೂಡ ಬೆಸನ ಹಾರ ಕೂಡ ಸೋಯ್ನ ಕೂಡ ರೂಪ ಕೂಡ ಪೈನ ಹಾರ ಕೂಡ ಕಾಯ ಕೂಡ ಕಪ್ಪಡ ಕೂಡ ರೂಪ ಪಾರ.